0: ಟ್ರೈ ಮಾಡಲೇ
1: ಅರ್ಜೆಟ್ ಆಗಿ ಅಮ್ಮ ಅಂತ ಹಾಕ್ತಾ ಇವಾಗ
2: ವಿಜಯ ನೂಡಲ್ಸ್ ಸಮಗಿನ್ ವರ್ಣಕ ಕೃತಿಮ ರಸಕಾರಕವಲಿನ ತೊರ ವಿಜಯ ಕಿರಿಮಾಲು ತುರಪಹ ಮಿಶ್ರಣೆಯದು ಕಿರಿಮಾಲು ವಿಜಯ ಪ್ರೊಡಕ್ಟ್ಸ್ ಅಪೇ ರಸಯ ರಾಟೇ ಸಮಟ
3: ಪ್ರತೀಕ್ಷಾವ ಕ್ಯಾಸ ಉನ ಎಂಕಪಟ ವೇತನ ತುರನ್ ಕರನ ದಿವ್ಯಮಯ ಔಷಧಯ ಸೆವನಗಲ ಮಧುಕಾ ಕ್ಯಾಸಟ ಪೆನಿಯ ಸೆವನಗಲ ಆಯುರ್ವೇದ ನಿಷ್ಪಾದನೆಯ ಅಪೇ ವೆದಕಮ ಅಪೇ ಉರುಮಯ ಹತಲಿಸ್ ವಸರಕ ಅಪೇ ಮಾನಯ ಸೆವನಗಲ ಆಯುರ್ವೇದ ಪಿಂದೋಯ ಹತಲಿಸ್ ಹತೈ ದಿಸ್ಸಕೈ ದಿಸ್ತುನೈ ಪಾಸೆ ಹತಲಿಹ
4: 1947 ದಿ ಮೆಕ್ಸಿಕೋ ವಲದಿ ತಮೈ ಮಚಂ ಒಯ ಸಿದ್ಧಿಯ ವೆನ್ನಿ
5: ಒತ್ತನಿಂ ಪಸ್ಸೇ ಉನ ದೇವಲ್ ಹರಿ ಪುದುಮೈ
6: ಮ್ಯಾನ್ಹಟನ್ ಪ್ರಾಜೆಕ್ಟ್ ಎಕ ಸಾರ್ಥಕ ವೆನಾ
4: 1958 ದಿ ಒತ್ತು ಬಲ್ಲನ ಚಂದ್ರಿಕಾ ಕಕ್ಷಗತ ಕರ
5: 60 ದಿ ಇಂಟರ್ನೆಟ್ ಹೋಯಾಗತ್ತ
6: 69 ದಿ ಅದರತ್ ಯನೋ
5: 2000 ವೆನಕೋಟ ಮುನ್ ಲೋಕೆ ಮಲ್ಲಲ
4: ದೆನ್ ಹಿತನ್ನೆ ಮೇ ಒಕ್ಕಮ ಕರಿ ಮಿನಿಸು ಕೇಲದ
0: ಮಿಸ್ ಕರಗನ್ನ ಬೆರಿ ರಹಸ್ ದೆನಗನ್ನ ಕೋಯಿ ಸಕ್ವಲತ್ ಅಹನ ಮಾರ್ನಿಂಗ್ ಶೋ ಏಕ ಸತಿಯೇ ದಿನವಲ ಉದೇ ಹತಟ
7: ನೆತ್ ಎಫ್ಎಂ ಆಲ್ಗೋ ಟೌನ್
8: Brought to you by
9: ಹೋಮಾಗಮ ಬೆರುಕೆಟೆ ತವತ್ ಪ್ರೈಮ್ ಲೊಕೇಶನ್ ಎಕಾಕ್ ಪರ್ಚೇಸಕ್ ರುಪೆಲ್ 685000 ಸಿಟ ಮುಲಿನ್ 140 ಇತ್ರಿಯ ಮಾಸ 24 ರೆನ್ ಪೊಲಿ ರೋಹಿತವ ಗೆವನ್ನ ಕೊಟ್ಟಾವಟ ವಿನಾಡಿ 15 ಅಮತನ್ನ ಪ್ರೈಮ್ ಲ್ಯಾನ್ಸ್ 13.22
10: ಲೋಮ ದನ್ನ ಸ್ಯಾಮ್ಸುಂಗ್ ಗನ್ನ ಹೊಂದಮ ತನೈ ದಮ್ರೋ
11: ಸ್ಯಾಮ್ಸುಂಗ್ ಗನ್ನ ಹೊಂದಮ ತನೈ ದಮ್ರೋ
12: ಸಿಡಿಪಿ ಸ್ಥಾವರ ತನ್ಪತು ವೆತಿನ್ 15% ತಕ್ವಾ ಅಸಮ ಸಮ ಪೊಲಿ ಅನುಪಾತ 0.117388 ಅಮತನ್ನ
13: ಕ್ವಾಲಿಟಿ ಏಕ ಗನ ಹಿತಲ ಮಮ ನಂ ಹೆಮದಾಮ ಗನ್ನ ಫಾರ್ಚೂನ್ ಆಯಿಲ್ ಮ ತಮೈ
14: ಓ ಇತಿನ್
13: ಫಾರ್ಚೂನ್ ಆಯಿಲ್ ಅವರುದು ಗಾನಕ್ ತಿಸ್ಸೆಮ ಗೊಡನಗಾ ಗತ್ತ ವಿಶ್ವಾಸಯ ವೆನ ಮೊನವ ಆವತ್ ಸಮ ಕರನ್ನ ಬೇನೆ
15: ರಕವರಣೆಯ ಜಾತಿಕ ಸುರಕ್ಷಿತಕರಣೆಯ ಕ್ಯಾಲನಿ ಫೈರ್ ಶೀಲ್ಡ್ ಪರ್ಪಲ್ ಫೈರ್ ಟ್ಯಾನ್ ವಿರಂದ ಪುಳಿ
16: ಪ್ರಾಮಿತಿಯನ್ ಗುಣೇನ್ ಪೋಷಿತ ವಿಜಯಪುರ ಕಂಪಿಟಿ
17: ವಿಜಯಪುರ
18: ಎನ್ಕಪೀಡಿಯಾ ಪ್ರೋ ಎಂ ಎಫ್ ಜಿ ಎಂ ಅದ ಲೋಕೋಟ ಹಿತದ ಪೊಟ್ಟಣ್ಗೆ ಸ್ಮಾರ್ಟ್ ಸೋದಾನಮ
19: වේලාව ඔබ වෙත ගෙන එන්නේ
1: අම්මේ රඹුටන් ගිනි ගණන් දීලා කැස්ස හදා ගන්නද හදන්නේ
9: එහෙම ගණන් නැහැ අනික කීලස්සකේ හැම එළවලු පළතුරක්ම ෆ්‍රෙෂ්
1: ඕනේ නම් මේක කලින් දණන් හිටියා නම් අතන මෙතන රස්තියාදු වෙන්නේ නැහැ
9: කීල්ස් නැවුම් බවයි අඩුම වෙලයි
15: ගුඩ් ඊවෙනින් වේලාව 4:00 විනාඩියකයි

ಶೋಕನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.